0: ಟೆಲಿಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಪೀಸ್ ಆರ್ ಥ್ಯಾಂಕ್ಸ್ ಟು ಮಮ್.